0: ಜೋಜ್ಯೂ ಬತಾಗ ತಪ್ಪುಲ ಅಂಜುಡ್ ಗಾಯುಗ
1: ಶೋ ಆಯ್
0: ಲೈ ಅಷ್ಟರೆ ಕುಂಡೆ ಕಮ ಶೋಗ
1: ಉನ್
0: ಜಗ ಗರೋನ್ ಅಯ್ಯೋ ನಕು ಗವಾಗ ಗ್ಲೋಲ ಹ
1: ಓಕೆ ಫ್ರೆಂಡ್ ಬಾ ಬಾಯ್
2: Mga katrupa, excited!